ಅಕ್ಕಡಿ ಪಕ್ಕಡಿ ದಿಕ್ಕ ದಿಕ್ಕಡಿ ದಿಕ್ಕಡಿ ದಿಕ್ಕಡಿ ದಿಕ್ಕಾ ದಿಕ್ಕಡಿ ದಿಕ್ಕ ದಿಕ್ಕಿಡಿ ದಿಕ್ಕಿಡಿ ದಿಕ್ಕಿಡಿ ದಿಕ್ಕಿಡಿ ದಿಕ್ಕಿಡಿ ದಿಕ್ಕಿರೋ ದಿಕ್ಕಿರೋ ದಿಕ್ಕಿರೋ ದಿಕ್ಕಿರೋ ದಿಕ್ಕಿರೋ.